ಹೌದಾನೆ ಮನೆ ಕುಂಗುತ್ತೆ ಒಂದಾಯ್ತು ನಿಜೋದಾಯ್ ನಿಜೋನೇ ಕೈವನ್ ಆವತ್ತು ಕೋವಿಲ ಮಾವು ಆನೆ ಬಂದಂತೆ ಎಸಿಲ ಕೋವಿಲ ತುಂಬ ಕೋವಾರಿ ತುಂಬಿಲ್ಲ ಹಂಗೆ ತೆಗಿ ಅಂದ್ರ ಅಂಬಾರೂರಿ ನಂಗಿರಲ್ಲ ದಿಕ್ಕಿನ ದೊಡ್ಡ ನ್ಯಾಜ ಏನೇ ನ್ಯಾಗ ರೊಕ್ಕ ನ್ಯಾಗ ಪಂದ್ರ ಸಿಬೇಡಿ ಮುಂಜಾನೆ.

ಅಚ್ಚನ ಮಮ್ಮಲಾಜಿ ಮಾಲಿಕ್ ತಾವು ಬಸಲೇಸಿ ಎಲ್ಲ ಕಮ್ರಕೋ ಬಿ ಗರ್ಬಿ ಮೆಟ್ಟೆಲ್ಲ ಬ್ಲೇಸ್ ಜಾಂಗಿ ಸೆ ಗಾಂಜಿ ಬಯಂದಲೇನ್ ಬಿಕೋ

ಅಮ್ಮತೆಂಬ ಸೇನ್ ಬರ್ಮ ಅಲಿ ಬರ್ಮ ಎಲ್ಲಿ ಬರ್ಮ ಮಗ್ಗದ ಸೇನ್ ಬರ್ಮ ಯಾಜರ ಪ್ರಭಿಜೋ ಯಾಜರ ತುಂಬ ಸೇನ್ ಮುಚ್ಚಿಲಂಬುಡೀಶ್ವಿ ಅಭಿ ಅಮ್ಮದು ಮರಿಯನ್